ನಿಯಾ ಸಂದೇಶ ಲೋತೆಗೆ ತಿಸಿಂಗೆ ಹೂವಾಕಡ ಕಾರ್ಯಕ್ರಮ ನಿಂತಾರಿಗೆ ಚಬಾವತನ ಸೆನಿಡಿ ತಿನ್ನಲಿಂಗ್ ಮರ ಸೆನೋ ಸೆನೋತೆ ಹೂವಾಕಡ ಕಾರ್ಯಕ್ರಮ ಐಮ್ ಕೆನ್ ಶಬಿನ್ ಹಗಮಿಸಿಕೋ ತುಂಡು ಪೇರೆ ಉಂಡೋ ಮಿಸಾಲಿಂಗ್ ಮಹೇಂದ್ರ ಗುಪೇತೆ ಶಬಿನ್ ಕೋ ಸಿಬಿಲ್ ಜೋಹಾರ.